0: ಹಕ್ಕಿತ್ತ ಸಂಗೀತ ಜೋ ಆವಾಸ್ ಜೆ ಹೈದರಾಬಾದ್ ಸಿಂಧ್ ಜೋ ಆವಾಸ್
1: ಸೇ ಜುಡಾ ಹೈ ಲಾಲ್ ಶಹ
2: ಕಿ ಬನಿ ಹೈ
1: ಜಿ ಎ ಎಫ್ ಎಂ ನೆಟ್ವರ್ಕ್
2: ಸಿಂಧ್ ಕಿ ಆವಾಜ್.